0: ನೆತ್ತೆ ಫಿಲ್ಮ್ ಆಲ್ಫಾ ಸ್ಟುಡಿಯೋ ವಿತ್ ವಿಷನ್ ಕೇರ್ ಕಸುನಿ ಅಂಡ್ ಗೆಹಾನ್ಸಾ.
1: ಗುಡ್ ಮಾರ್ನಿಂಗ್ ಉದಯ ಹಯಾ ವಿನಾಡಿ ಹತ್ತಿರ ಇವೆ ಲವ್.
2: ಗುಡ್ ಮಾರ್ನಿಂಗ್,
1: ವೆರಿ ಗುಡ್ ಮಾರ್ನಿಂಗ್ ಹ್ಯಾಮೋಟಮ್. ಅದ ದವಸ ಸುಭವೆನ್ನೋನ ವಾಸನಾವಂತವೆನ್ನೋನ ಹಿತನ ದೇಹಾಯ ವಿದಿಹಟಮ ಇಟುವೆನ್ನೋನಿ ಕೇಳ ತಮ್ಮೈ ಪ್ರಾರ್ಥನಾ ಕರನ್ನೇ. ಏಕೆ ಅನ್ನೇ ಹಿತೇ ಅತಿದೆ ಹಿತೇ ತಿಯನ ವಿದಿಹಟ ಮುನಾನ ವೆಡೆ ಹರಿ. ಇತಿಂ ಅದ ಕೋಹಮದ ಗೆಹನ್ ಸಾ ಅಪಿ ದವಸ ಪಟನ್ ಗನ್ನೆ ಮೇ ಬೃಹಸ್ಪತಿಂದಾವ.
2: ಅದ ಅಲುತ್ ದವಸಕ್, ಅಲುತ್ ಬಲಾಪೊರತುವಕ್. ಇತಿಂ ಓಲಗೆ ದವಸಟ ಪುಂಚಿ ಹಿನಾವಕ್ ರಸವತ್ ಸಿತುವಿಲ್ಲಕ್ ಇಕತು ಕರಾನ ಅಪಿ ಸೋದಾನಂ. ಅದ ದವಸ ಹೊಂದಮ ಹೊಂದ ವೈಬ್ ಬೆಕಕ್.
1: ಏಕನೆ ಏಕನೆ ಇತಿಂ ಮೇ ಹೊಂದಮ ಮಾರ್ನಿಂಗ್ ವೈಬ್ ಬೆಕಿಂ ಓಯಾಗೆ ದವಸ ಲಸ್ಸನ ಸಿತುವಿಲಿ ಎಕ್ಕ ಲಸ್ಸನ ದೇವಾಲ್ ಎಕ್ಕ ಲಸ್ಸನ ಕರಗನ್ನ ಸಾಮಾನ್ಯ ಬೃಹಸ್ಪತಿ ದಾವ ಕೇಳ ಕಿವಹಮ ಗೆಹನ್ ಸಾ ಓಯಾ ಅಹಲೈತಿ ಗುಡಕ್ ಕೊಯ ಮೇ ನೆಕತ್ ತೇನೋ ಬೃಹಸ್ಪತಿ ದವಸೇ ವಿವಾಹ ಉತ್ಸವ ಹೆಮ ತೇನೋ ಗುಡಕ್ ವೆಲಾವಟ ದೆಂ ಅಪಿ ಗೆಟ ಗೆವಿತಿ ಪದಿಂಚಿ ವೆನ ದೇವಾಲ್ ಅಲುತಿ ಮುನಾಹರಿ ದಯಾಕ್ ಪಟಂಗನ್ನ ಕುಟ ಸಾಮಾನ್ಯ ಮಂಗ್ ಹೊಂದಿಟ ಬಲ್ಲ ತೇನೋ ಬೃಹಸ್ಪತಿ ದಾವಕ ತಮ ಏಕ ಎದೆನ್ನೆ. ಏಕೆ ಅನ್ನೆ ಅದ ಹೊಂದ ದವಸಕ್
2: ಏಕನೆ
1: ಏವಾಗೆ ಮತ ಅಗೋಸ್ತು ವಿಸಿ ವೆನಿದಾ ಇತಿಂಗ ಮೇ ಅವರುದ್ದೇ ಅಗೋಸ್ತು ಮಾಸ ಏಕೆ ಅನ್ನೆ ದೇದಾ ಸಿಸಿ ಹೈ ಅಗೋಸ್ತು ಮಾಸ ವಿಸಿ ವೆನಿ ದವಸ ಮೇ ವಿದಿಹಟ ಸುಭವಾದೇವ ಗತ ಕರನ್ನ ಸುಭ ದೇವಲ್ ಅಪಿ ವಿಶ್ವೇನ್ ಎಕತು ಕರಗಾ ಸುಭದೇವಲ್ ಅಪಿ ಆಕರ್ಷಣೆ ಕರಗಾಮು. ಇತೇನ್ ಹ್ಯಾಮೋಟಮ ಜಯಾಯಿ ಸುಭೈ. ಅದ ಸುಭವೆನ್ನ ಜಯವೆನ್ನ ತವ ವಿಶೇಷ ಹೇತುವ ಕಪಿ ಆಲ್ಫಾ ಸ್ಟುಡಿಯೋ ಕೆ ತಿಯನ.
2: ಓ
1: ಆಟ ಪೇನೋ ನೇತ ಮೊನೋದ್ ತೆಂಗ್ ಆಲ್ಫಾ ಸ್ಟುಡಿಯೋ ಕೆ ಅದು ಪೇನ್ ಕೇಳ ಕಿಯಾನ ಬಲನ್ಗೆ ಹನ್ಸ.
2: ಅದ ಮೇತನ ಹರಿಮ ಲಸ್ಸನೈ ಕಲರ್ಫುಲ್ ವೆಲಾ
1: ಚಿತ್ರವಲಿಂಗ್ ತಿರಿಲ ತಿರಿಲ ಗೆಹಲ ತೇನೆ ಆಲ್ಫಾ ಸ್ಟುಡಿಯೋ ಏಕ ದೆನ್ ಕೊಹಮದ್ ಮೇದವಸ್ಸಲ ವಿಷನ್ ಕ್ಯಾ ಪಾಠ ಸಿತ್ತಂ ತೇನವನೆ ಇತಿ ನೇಕತ್ ಎಕ್ಕ ಮಟ ಹಿತನೋ ಅದ ದವಸ ಗುಡಾ ಕಪಿಟ ಗಲಪ ಗನ್ ಪುಲುವಂಗ್ ವೇ ಕೇಲ ದೆಮ್ ಮೇ ಅದ ಮೇ ವಿದಿಹಟ ಏಕೇಕ ಜಯಗ್ರಹಣ ಕಲಾಪ ಮಟ್ಟ ಮೇನ್ ಪಲಾತ್ ಮಟ್ಟ ಮೀನ್ ಸಮಸ್ ಲಂಕಾ ಜಾತಿಕ ಮಟ್ಟ ಮೇ ಜಯಗ್ರಹಣ ಲಭಾಗತ್ತು ದಿಯನಿಯ ಅನಿವಾರ್ಯ ಮಟ ಹಿತನೋ ವಿಷನ್ ಕ್ಯಾ ಪಾಠ ಸಿತ್ತಂ ತರಂಗೇನು ಲಘು ಜಯಗ್ರಹಣಯಕ್ ಲಭಾ ಗನೇ ಕೇಲ ಏವ ಬೇಸರಾಟ ಕಥಾ ಕರಮು. ಅದ ಮೇ ಮೇ ವಿದಿಹಟ ವರ್ಣವತ್ ಸಿತುವಂ ಮೆ ಕ್ಯಾವಿ ತಿನ್ ದಿಯನಿಯ ಕೌದ ಕೇಲ ಕಿಯಮುದ ಕಿಯನ್ನಕು ಬಲನ್ನೇ ಕೌದ ಕೇಲ
2: ಮೀ ಸಿ ಡಬ್ಲ್ಯೂ ಡಬ್ಲ್ಯೂ ಕನ್ನಂಗರ ಮಧ್ಯ ಮಹಾವಿದ್ಯಾಲಯ ಗೀತಾವಿ ಸೌಭಾಗ್ಯ.
1: ಐ ಪೋವನ್ ಗೀತಾವಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಿ ಡಬ್ಲ್ಯೂ ಡಬ್ಲ್ಯೂ ಕನ್ನಂಗರ ಜಾತಿಕ ಪಾಸಲ ಮತಗಾಮ ನೇ ಅಟ ಶ್ರೇಣಿಯೇನೇದ ಏಕನೆ ಏಕನೆ ದಮ್ಮೆ ಅಪಿ ಮೇ ತಾವು ವಿನಾಡಿ ಪಾಕಿಂಗ್ ಅಪಿ ಫೇಸ್ಬುಕ್ ಲೈವ್ ಎಕ್ಕ ಟೇನವ ಹರಿ ನೆತ್ತೆ ಫಿಮ್ ಫೇಸ್ಬುಕ್ ಲೈವ್ ಎಕ್ಕ ಟಾವಹಂ ಮೇ ಲಸ್ಸನ ಹುರತಾಲ್ ದೋನಿಮು ಬಲಾಗನ್ನ ಪುಲುವ ದಮ್ಮೆ ಆದ ಎಂದಗೆ ನೀನವನೆ ಮೇ ಲಸ್ಸನ ಟೀ ಶರ್ಟ್ ಎಕ ಮೇ ಎಂದು ಮೇ ಮೇ ಟೀ ಶರ್ಟ್ ಎಕ್ಕೆ ಚಿತ್ರ ಎಂದಲ ತಿಯನ್ನೆ ಗೀತಾವಿ ತಮಾಯ್ ಕೋಮದ
2: ಏಕನೆ
1: ಏಕನೆ ಇಚ್ಚರ ದಕ್ಷತಾವ್ಯ ಗೀತಾವಿಟ ತಿಯನವನೆ ಗೀತಾವಿ ಮನೋದ ಜಯಗ್ರಹಣೆ ಕಲ್ಲ ತಿಯನೆ ಚಿತ್ರವಲಿಂ ಕಿಯನ್ನ ಬಲನ್ನ ದಹಂ ಪಾಸಲ್ ಜಯಗ್ರಹಣ ಪಾಸಲೇ ಜಯಗ್ರಹಣ ದೆನ್ ಚಿತ್ರ ವಲಟ ವಿತರಕ್ ನಿಮಿ ಚೆಸ್ ವಲಟ ದೋಣಿ ಹರಿ ದಾಕ್ಷಾಯ್ ಮೆತನ ಅವಾರ್ಡ್ ಸರ್ಟಿಫಿಕೇಟ್ಸ್ ಚಿತ್ರ ಅಪಿವ ವಹಿಲ ಕೇಲ ತೇನೆ ಎದಕ್ಕೆ ಹನ್ಸ ದೆನ್ ಗೀತಾವಿಗೆ ಅಮ್ಮ ತಿನ್ನೋ ಅದ ಅಪಿತ್ತೆ ಕ್ಯಾಫಾ ಸ್ಟುಡಿಯೋ ಏಕೆ ಗೀತಾವಿಗೆನ ಲಸ್ಸನಟಮ ಕಿಯಾನ ದಾನ್ನಿ ತಿಂಗ ಗೀತಾವಿಗೆ ಅಮ್ಮಾಯ್ ತಾತಾಯ್ ತಮಾಯ್ ಅಮ್ಮಗೆ ಅಹಲ ಬಲಮು ಗೀತಾವಿಗೆ ಅಮ್ಮ ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್.
1: ಇತಿಂಗ ಕಿಯನ್ನಕೋ ಗೀತಾವಿ ಗೆ ಜಯಗ್ರಹಣ ಗೆನ ಚುಟ್ಟ ಕಪಿ ದನಗಾನ ಕ್ಯಾಮತಿ ತವ ಟಿಕಾಕ್ ವಿಸ್ತರ ಅತ್ತು ಅಮ್ಮ
3: ಯಾ ಮೊಂಟಿಸೋರಿ ಯನ ಕಾಲಿಂದಲಮ ತಮೈ ಚಿತ್ರಾಂದಿನ ಮೇ ಯಮೂನೆ ಇಕವಸರಿ ಸ್ಕೂಲ್ ಯನ ಕಾಲಿ ತಮೈ ಜಯಗ್ರಹಣ ಲಭಾಗನ ಪಟಂಗ ತೀಪಾರ ಮಮೇ ಯಾವ ಆನ್ಲೈನ್ ಚಿತ್ರ ಪಂಥಿಯಕಟ ಯಮುಕರ ಇಪಾರ ದಿಗಟಮ ಮೇ ಯಾ ಚಿತ್ರವಲಿನ ತಮೈ ದಿನಲಾ ಮೇ ಜಯಗ್ರಹಣ ಲಭಾಗತ್ತೆ ಪಾಠ ಸಿತ್ತಮ ಹೆಕೆ ತಪಿ ಪಲವಿನಿ ರೌಂಡ್ ಕೆ ಸಿಲೆಕ್ಕುನ
1: ಏನಂಗ ಮೇ ದೋಣಿಟ ಗುಡಾಕ್ ಚಿತ್ರವಲಿಂಗ್ ಇಸ್ರಹಟ ಅನ್ನ ಪುಲುವಂ ಕೇಳ ಅಪಿಟ ಸಾಕ್ಷಿ ಗುಡಾಕ್ ಮೆತನ ತಿಯನು ಅನೇ ಇತಿನ್ ತಮ್ಮ ಅರೆ ಚೆಸ್ ಕಥಾವಕುತ್ ಕೇವ ದೋಣಿ ಚೆಸ್ ವಲಿಂಗ್ ಮುನು ಜಯಗ್ರಹಣ ಗದ ತಿಯನ ಗೀತಾವಿಗೆ ಅಮ್ಮ
3: එයා චෙස් වලින් මේ කණ්ඩායම් චෙස් වල සෙල්පම ප්ලේ කරලා ඒකෙන් සමස්ත ලංකා මට්ටම දක්වා ගිහින් තිනවා. එයා දිගටම කලාප මට්ටම දිස්ත්‍රික් ජයග්‍රහණ ලබාගෙන තිනවා.
1: CWW කන්නංගිරි ජාතික පාසල යට ශ්‍රේණිය ඉගෙන ගන්න ගීතා විදෝනි තමයි අද මේ විදිහට චිත්‍ර ගොඩාක් අරගෙන ඇල්ෆා ස්ටුඩියෝ එක වහලා තියෙන්නේ. ඉතින් එයාට ජයග්‍රහණ ගොඩක් තියෙනවා. ලස්සනම ලස්සනයි එයාගේ සිතුවම්. ආසයි නේද එයාගේ සිතුවම් බලන්න? එහෙනම් එන්නකෝ Facebook live එකට තව විනාඩි දෙකකින්.

ತವ ಕೊಚ್ಚರಣ ಕಟ್ಟಿ ಇನ್ನೊಂದು ಮೇ ಪತ್ತೆ ಮಂಕಿಯನ ಕಂಬಲಾಗಿನ ಹಾಯ್ ಸುಧು ಆದ್ರೆ ಇನ್ನೇನ್ ಬದಲ ಕಟ್ಟವಲ್ಲ ಸಂಬಂಧ ಸಲೋನಿಗೆ ಸಂಬಂಧ ಮಲ್ಲಿ ಕಿಶಾನ್ ಅದು ಸಲೋನಿಗೆ ಮಹಲ ಹಿಡ ತರುವಕ್ಕೆ ಅದು ಮಮ್ಮ ಇನ್ನೇನು ವೈಫ್ ನೀ ಸಂಸಲ ಲಕುದು ತರುಂದಿ ಪಡಿದು ಐರಾಂದಿ ಜಯಮೇವಾ ಅಭಿ ಒತ್ ಸಿಂಧು ಕಡೆ ಕದು ಕೇಳಗಾನ ಹಾಯ್ ಜಾನು ಅಭಿತ್ವ ಹಾಗೆ ಇನ್ನೆ ಮೀ ಕಡೆ ವಿನೋದ್ ಸಾಧ್ ಸರ ಏಕದು ಕೇಳಗಾನ ಮೆಹನ ಸಿಂಧು ಅಡಮ ಇಟ್ ಪಾಸೆ ಜಾನು ಗಿಂದರಿ ಅಡಿ ಅಂದ್ರೆ ಬೌದ್ಧ ಮಂದಿರೆ ಅಡೆ ಟಿಕ್ಕಮೋ ಯಾವ ಹಾಗೆ ಇನ್ನ ಕೇಳತಿಯನ ಮಹೇಶಿ ಒಂಡ ಪಣಿ ವಿಡೇ ಕ್ಯೂವೆ ಬೌದ್ಧ ಮಂದಿರೆ ಕಡ ಟಿಕ್ಕ ಒಕ್ಕಮ ಜಯವೇ ಮೆಟ್ಟುಕಡಮ ಜಯ ವೆಣ್ಣೋಣಿ ಸುಬ್ಬ ವೆಣ್ಣೋಣಿ ಹೆಮ್ಮದಾಮ ನೆತ್ತ ಹಣ್ಣೋಣಿ ಗಿಂದರ ಹೆಂದವ ಹಣ್ಣೋಣಿ ಹರಿಯ ಹಲ್ಕಂದವಿಲ ರೋಷನ್ ಬಬಾಲದೆ ನಮ್ಮ ತೆಗೆದು ಕರೆಗಿನ ವೈಫ ತೆಗೆದು ಕರೆಗೆಲ್ಲ ಸಿನ ಸಿಂಧು ಆಗದೆ ನಂಗಿ ಅಪಿತು ಅವಾಗ ನೀನು ಕೇಳತಿಯನವಾ ಹಾಯ್ ಜಾನು ನಂಗಿ ಕಲವಾಣಿ ಪುಷ್ಪಕ್ಕ ಮಗೆ ಹಸ್ಬೆಂಡ್ ಪ್ರಿಯಾಂತ ಇದು ಅಲ್ಲದೆ ನಾಯೋ ಯಾವ ಇನ್ನೆ ತಾನು ಹೆಮ್ಮ ತೆಗೆದು ಕರೆಗಿನ ಲಸ್ಸನ ಸಿಂಧು ಆಗ ಅಹಮೋ